0: ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೇದ ಸಾದನಂ ಪ್ರಣೋ ದೇವೀ ಸರಸ್ವತೀ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿಯವತು ಗಣೇಶಾಯ ನಮಃ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ.
1: ಸೊ ಭಾರ್ಗವ್, ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ಟು ದಿ ಎಂಡ್ ಆಫ್ ದ ಶಿವೋಪಾಸನ ಮಂತ್ರಂ. ಅ ಬ್ಯೂಟಿಫುಲ್ ಜರ್ನಿ ವಿಚ್ ವಿ ಹ್ಯಾವ್ ಬೀನ್ ಟ್ರೆಡಿಂಗ್ ಅಲಾಂಗ್ ಆಲ್ಮೋಸ್ಟ್ ಮೋರ್ ದನ್ ಸಿಕ್ಸ್ ಮಂತ್ಸ್.
2: ನಿಯರ್ಲಿ ಸಿಕ್ಸ್ ಮಂತ್ಸ್.
1: ಐ ಥಿಂಕ್ ವಿ ಶಲ್ ಆಕ್ಚುಲಿ ಗೋ ಥ್ರೂ ದಿ ಲಾಸ್ಟ್ ಫ್ಯೂ ಸ್ಟ್ಯಾಂಡ್ಸ್ ದಟ್ ಆರ್ ವರ್ಸಸ್ ಫ್ರಮ್ ದಿಸ್ ಮಂತ್ರ, ಅಂಡ್ ದೆನ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಇನ್ ಟು ಡೀಟೇಲ್ ಆಫ್ ದೀಸ್ ಮೀನಿಂಗ್ಸ್.

0: ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೇದ ಸಾದನಂ ಪ್ರಣೋ ದೇವೀ ಸರಸ್ವತೀ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿಯವತು ಗಣೇಶಾಯ ನಮಃ ಸರಸ್ವತ್ಯೈ ನಮಃ ಶ್ರೀಗುರುಭ್ಯೋ ನಮಃ ಹರಿಹಿ ಓಂ.
1: ಸೊ ಭಾರ್ಗವ್, ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ಟು ದಿ ಎಂಡ್ ಆಫ್ ದ ಶಿವೋಪಾಸನ ಮಂತ್ರಂ. ಅ ಬ್ಯೂಟಿಫುಲ್ ಜರ್ನಿ ವಿಚ್ ವಿ ಹ್ಯಾವ್ ಬೀನ್ ಟ್ರೆಡಿಂಗ್ ಅಲಾಂಗ್ ಆಲ್ಮೋಸ್ಟ್ ಮೋರ್ ದನ್ ಸಿಕ್ಸ್ ಮಂತ್ಸ್.
2: ನಿಯರ್ಲಿ
1: ಸಿಕ್ಸ್ ಮಂತ್ಸ್. ಐ ಥಿಂಕ್ ವಿ ಶಲ್ ಆಕ್ಚುಲಿ ಗೋ ಥ್ರೂ ದಿ ಲಾಸ್ಟ್ ಫ್ಯೂ ಸ್ಟ್ಯಾನ್ಸಸ್ ದಟ್ ಆರ್ ವರ್ಸಸ್ ಫ್ರಮ್ ದಿಸ್ ಮಂತ್ರ, ಅಂಡ್ ದೆನ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಇನ್ ಟು ಡೀಟೇಲ್ ಆಫ್ ದೀಸ್ ಮೀನಿಂಗ್ಸ್.